ಗಗಮ ಮಡಿದ ನಿಜ ಸಮ ಪದ ಮಗಮ ನಿಜ ಸಮ ಪ ನಿಜ ಸಮ ಪ ಗಗಮ ಸಮ ಪ ನಿಜ ನಿಜ ಸಮ ನಿಜ ನಿಜ ಸಮ ಪದ ನಿಜ ಸಮ ಪ ಗಗ